ಸಜೆ ಮಧ್ಯನ ಹೋತು ಸಾಧು ತೂರೇ ಅವನ ಜಾಣು ರೇಖಿತ ಪಾಯಿ ಜನ್ಮ ಮರಣಕ್ಕೆ ಮಟೇವ ಸೂರಿ ಗುರುನಾರಾಯಣು ದಾಗುರು ಗುರು ಸಚ್ಚ ಸಜ್ಜನ ಹಾರ ಗುರು ತೊಟ್ಟಿ ಸಚ್ಚ ಪಾಯ ಜನ್ಮಾನಿಕು ಸಬ್ಬನಿ ಹಾರ ಹರ ಗುಣ ಗಾವ ಸಾಸು ಪಾಯಿ ಹರ ಗುಣ ಗಾವ ಸಾಸು ಪಾಯಿ ಮಂತಿಂದೆ.